ಕಾಣದಾನ ತೋಡ ಪಾಪಿ ಕಾಣದಾನ ತೋಡ ಪಾಪಿ ಪೀಣದಾನ ಓ ಜಿಂದ ಜಾಂತಿಗೆ ಖೊರಾಕ ನಾಳ ಪಾಳದಿ ಜಿಂದ ಜಾಂತಿಗೆ ಖೊರಾಕ ನಾಳ ಪಾಳದಿ ಮೆಡಿಕ ಡಂಡು ಬೇಡಿಕ ಜದು ಮಾರದಿ ಪಡ.